ಏನು ಶಂಕರ್ ಮಣ್ಣಾರ್ಕಾಡ್, ವಿಶಾಖ್ ಶಂಕರ್, ಆದಿರಾ ಶಂಕರ್, ಸೂರಜ್ ಪ್ರಭಾಕರ್, ಆರ್ದ್ರ ಪ್ರಭಾಕರ್ ಎನ್ನಿವರ್.